ಪೈ ಸಂಬತ ಸತ್ರ ಸಹಸ ಪಣಜ್ಜ ಅರ್ಧ ಸಹಸ ಫೋನ ತೀನ ಕಹಜ್ಜ ಪಾದರು ಸುಧಿ ಅಷ್ಟಮೀರಾವಾರ ತೀರ್ ಸ್ಪದ್ರವ ಗ್ರಂಥ ಸುಧಾರ ಏತ ಶ್ರೀ ಚರಿತ್ರ ಪಖ್ಯಾನೆ ತ್ರಯಾ ಚರಿತ್ರ ಮಂತ್ರಿ ಭೂಪ ಸಂವಾದ ಚಾರ ಸೋ ಪಾಂಚ ಚರಿತ್ರ ಸಮಾಪತ ಮಸ್ತ ಸೋಭ ಮಸ್ತ ಅಭಜು ದೋ ಆಹಾರ